ಎನ್ನ ಉಸರೇ ಎನ್ನ ಆಸೆಯ ಏಗಿನವ, ನಿನ್ನ ಮೇಲೆ ಉಸರವೇ ಬಿಟ್ಟಿದೆ, ಅದು ಏನ ಎಂದು ಎನ್ನ ಮನಸ್ಸು ಓಸು ಬಿಟ್ಟಿದೆ. ಆ ಮನಸ್ಸನ್ನು ಬೀತಿವ ಆಸೆಯ ಮನಸ್ಸು ಬಿಟ್ಟು ಏಗಿನೆ ಬಾ ಎಂಬ ಈ ಕಥೆ ನಂಗೈಗ ಕೇಪ.

ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ